ಸುಶೇಷವಾಸಿಕಿ ಮುಖೈಗಿ ಸರ್ಪರಾಜೈಗಿ ಸುಸೇವಿತೆ ವಾಲ್ಮೀಕ ನಿಲಯೇ ಕೃಷ್ಣ ಸರ್ಪರೂಪೆ ಸುಮಂಗಳವು ಯಾಕರಾಕಾಶ ವಿಭ್ರಾಕ್ಷ ಕಾಮ ನೀನಾಯ ಸಾಕ್ಷಿಣಿ ಸಪ್ತ ಕಲ್ಯಾಕ ನಿಷ್ಠಾಯೈ ಕೃಷ್ಣ ಮಾರ್ಗೈ ಸುಮಂಗಳ

ದೈವಂ ಸರಿತಾಯೇ ಸುಮಂಗಳವು ಜ್ಞಾನಾನಂದ ಸ್ವರೂಪಾಯ ಸಿದ್ಧಿ ಬುದ್ಧಿ ಪ್ರದಾಯಿನಿ ಕಲಿಕಲ್ಮಠ ನಾಸಿನ್ಯೇ ಕೃಷ್ಣ ಮಾರ್ಯೇ ಸುಮಂಗಳಂ ಜಂಭೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೇ ಸುಮಂಗಳವು ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭ